ಮನಸ್ಸು ಬೀತ ರಾಣಿ, ನಿನ್ನ ನೆನಪುಗ ಬಂದದು ನಾತನ, ನಿನ್ನೆ ನಾ ನಿನ್ನ ಬಂದ ಜೋಲಿಯ ನೀ ಇನ್ನು ಏಹುಲೇಕ ಎಂಬ ಈ ಕೇಪ ಕೇಳ್ವಿಗ, ಆ ಬದಲಿಯಾಗುವ ಜನಗಾಗಿ ನಾ ಇಂದು ಕಾತುಂದಿದ್ದೆ ಎಂದೇಗುವ ಈ ಬದಲಿದೊಗೆ ಬೇರೆ ಏನೇ ಏಗ್ಯಾರ ಎಂದು ನಂಗೀಗ ಕೇಪೋ.